ಮಕ್ಕಳ ಮಠಗೆ ತೌಡಂಕಯ್ಯ ಸಂದೋಕ್ತಿನ ತಾಂಜಡೆ ಬಸಿ ಆಕಾಶವಾಣಿ ಫಲ್ಗಿ ಎಫ್ ಎಂ ಸಂಗಾಯಿ ಚನೌದಗಿನಿ ಹೌಸಿಕ್ ಪುಂಫಮಸಿದ ಅದೊಮ್ಗಿದಮಕ್ ಪೂಡನ ಲಕ್ಜರಿ ಗುಡ್ ಮಾರ್ನಿಂಗ್ ಮಣಿಪುರ್ ಲೈಫ್ ಫನ್ ಇನ್ ಪ್ರೋಗ್ರಾಮ್ ಥೌರಮಸಿದ ಅದೊಮ್ನ ಖುಯ್ದಾಬಿಬ ಮಣಿಪುರಿ ಫಿಲ್ಮ್ ಅಸಿ ಅಯ್ಕೊಯ್ಗೆ ಥಮ್ಜರಿಬ ಸ್ಟುಡಿಯೋಗೆ ಟೆಲಿಫೋನ್ ನಂಬರ್ 8798803293 ನಂಬರ್ ಅಸಿದ ಕೋಲ್ ತೋಬಿರಕ್ತುನ ಅಪಾಂಬ ಫಿಲ್ಮ್ ಅಸೈ ಖನ್ಬಿರಕ್ಬ ಯಾರಗನಿ

0: sana karam leli ga ba mark sida ball shape na mi thadok tuna ai bu koi thi thi li hai ba pau su tai
1: shoveda
0: adu bu ai makhoi da sang jarai irai bak iram dam gi da mak pun shi se kaya da wan khang ki ba ahla man waja guru kaya da gi hai tam ja rakhi ining tho gi da mak thwai thar ba su male sing gi khadang makha da di tha ki da ba shang la balam jen si en dura irai bak amadi ining tho kan ki ba hokiba pun shi gi tang ka kaya si muning sing lu ba da thamo ye se po ba ngam de ning sing li ma shi shu
1: shu be da
2: Tari bara thoi nu. Tari bara nang bo.
3: Ho taza re taza re. Kari tak pige da ba.
2: Nasa anu paani du bo. Amat dali bo ude. Aina sangon seng du u. Sagol sing se lu hairam bani ne. Nasi se. Makho yi para su makha lok toge dori bani.
3: U. Bui papung nasi nabiram ba thabak tugi uer bati ne. ngasai ne loiram labani ta sanupa handu sagun chelam gani atumba tamre singdi aikhoi ne haujik le neri ba yum mamang sangoi kana gi sango nungo handak nungju pantha lak tringai anoba masa gani adugi masak singa tuna langmai singdagi ya lugani haidana satki bani
2: un thoi dako aigi cha atumba tamre singse Mama nang bu khara kham ho khot ho bo ya dobra haib ni.
3: O ai su phane ya na kham je ba ni. Ma ne he ngam du na sat khi ba.
2: Ma na pur kar do ri ba por sing du bu. Kari da hap tu na pur kar do ri ba no. San ga ri du su pung ba su da ba de gi na ma ma kan na thi ri ba ni. Adu ga ma na karam na.
3: Khang de khang de. ಇಂಕಲ್ಲಕ್ಪಗಿ ಮಪಾಂಗ ನದಿ ಕಲ್ಲಬನಿನ ಸಂಗಕ ಅಮತ್ತ ಯಾವ್ದನ ಸಂಗಾರಿದುಬು ಸೊರೊ ಸೊರೊ ಸಿಂಗ್ದುನ ಅದುಮ್ ಸತ್ಕ್ರಿ ಅಹಿನ ಫನೆ ಯಾಮ್ನ ಖಾಮ್ಜೈ ಅದುಬು ಯಾತಿ ಮಾನ ಸೀದಿ ಯಾಮ್ನ ವಾವ ಥಬಕ್ ನೀ ಹೈನ ಖಂಗ್ಲಕ್ಲಗ ತೋಕ್ಕಿಬ ನತನದಿ ಉಪಾಯ ಲೈತಿ
2: ಓನ್ ಥೋಕ್ನ ಮಥೋಂ ಹುಕ್ಕಿದ್ರವ ಹಾಯ್ವೆ ತುತಾರಿನಿ ಮಾದಿ ಸನ್ಮಕ್ತಿ ನತ್ತಬನಿನ ವಾಬನ ಮಪಾಂಗಲ್ ತೇಗ್ಲನಿನೆ ಐಶು ಯುಮ್ಸೆ ಹಂದಕ್ ನೋಂಜು ಪಾಂಥಾ ಯೌದ್ರಿಂಗೆಸಿದ ಸೆಮ್ಜನ್ಗೆ ಖನ್ಬ ಕುಯಿರಬನಿ ಮಸಾಕ್ ಪುನಮಕ್ ಲಮಾಯ್ ಸಿಂಗ್ ಸಿಂಖೋಂಗ್ದ ಲೋಯ್ನ ಫಂಗ್ಲಿಬನಿ ಮಾರ ಥೋಕ್ಪ ತೌರ ಸನ್
3: ಐದಿ ನಸಾನು ಪಾ ತಾಮ್ರ ಸಿಂಗಿ ಖನ್ಬದ ಯಾಂ ವಾಯ್ದ ಮೊಯ್ ಪಾಬು
2: ಕರಿಗಿ ನೋನೆ ಮಾಮ ನಂಗ ವಾಯ್ ಹಾಯ್ರಿಬಸಿಬೋ
3: ಮಾನ ನಿಂಕಿಬ ಥಬಕ್ ಕುದಿಂಗ್ಮಕ್ಸಿ ಹೇಗ್ ಅಮ್ದ್ರಿ ಭಾವ ತುಕಂದಬಸಿನ ಮಮೈದ ಮಸಾ ಸೂಲಕ್ಕದ್ರ ಹಾಯ್ನ ಯಾಮ್ನ ಪಖಲ್ ಇದು ಐದಿ ಅದು ಗನೆ ಮೈ ಪಾಬಂಗ ಲಾಯ್ ಸು ಯಾಮ್ ನಿಂಗಿ ಮರಿಂಗ್ ಜೇನ್ ಸು ಅಂಥೋನ ಖಾಕ್ರಬ ಅಂಗಾಂಗ್ನಿ ಅದು ಗನೆ ಧರ್ಮ ಸು ಯಾಮ್ ಲೈ ದೌರಿ ನಸಾ ತೋಂಬಸಿ
2: ಇಸಾ ಸೇ ಧರ್ಮ ಚೇನ್ಬ ಮರೈ ಬಾಕ್ ನಿಂಗ್ಬ ಮೀನ ಲಕ್ಷಬ ಯಾದಬ ಮಸು ಸೋಯ್ದನ ಒಯ್ರಕ್ಕನಿ ಹಾಯ್ಬಸೆ ಐಗಿ ಥಾಜಬನಿ ಮಾಮ ಐನಸು ಯಾಮ್ನ ಪಾಮ್ಜಬ
3: ಮಯಾಂಬ ಸಿತಿ ಇಮುಂಗ್ ಮನುಂಗಿ ಅವಾಬ ಮಮಾ ಮಪಾಗಿ ಮತೇಂ ಪಾಂಗನ್ ಹಾಯ್ಬದುಮದಿ ಖರೌ ಐ ಫಾತಿ ತಾಮ್ರ ಸಿಂಗ್ ನಿಹೇಲಿ
2: ಅದುನಬು ಅಂಗಾಂಗ್ ದಿನಿಂಗ್ ಥಾದ ಖಂಗಿ ಹೈನರುಬನಿನೆ ಮಮಾ
3: ಅದುಬುನೆ ಇಸಾನಿಸಿ ಯುಂಗಿ ಕರಿಗಿ ಹೊನರಿಂಗೈ ಮಹೈ ಮಸಿಂಗ್ ಹಯೌದದನ ಮಸುಂಗ್ ಮಮಾನವಗ ಲಂಬ ಪಾಪ ಗಮ್ದ್ರಬದಿ ಐಕೊಯ್ದಿ ಮಾಂಗ್ಜರೆ ದು ಮೊಯ್ ಪಾಪು
2: ಯೇಕ್ನಬಗ ಲಂಬ ಪಾದುನ ಇಮಾ ಲೈಬ ಕಂಜನಬ ಸೀರಬ ಮತಮ್ದ ಮಸಾಂಗ ಥೋಕ್ಸನಬ ಸಹಿಂಗ್ ಸಾಬ ಸಾ ಕೈನ ಪಾವಬ ಸೋಕ್ತನಬ ಅಖಂಗ್ ಅಹಿ ವಜಾ ಸಿಂಗ್ದ ಮಹೈ ತಮ್ಮಲಿಬನಿನೆ ಮಮ
3: ಉಜಾ ಸಿಂಗ್ನ ತಪ್ಪಿರಬ್ದಬ ಅಥುಪ್ಪ ಮಹೈ ಸಿಂಗ್ ಅದು ಮೊಯ್ ಪಾಪುನ ಇಸಾನಿ ಸಿದ್ದದಿ ಹಯಂದಬ ಯಾದವನಿಕೋ
2: ಮಸಿದ ವಾಮದಿ ಲೈರಿ ಐಂಗೋಂದ ಮಹಿ ತಮ್ಲಿಬ ಇಸಾಗಿ ಮಮಾನಬ ಸಿಂಗ ಶಿಶು ಇಸಾಗುಂಬನಿದೊ ಇಸಾಮುಗ್ನಿ ಖಲ್ಲಿಬನಿ ಮಖೋಶು ಇಸಾದ ಹೈಹಲ್ಲಿಬ ಅಸಿಗುಂನ ಹೈಹಂದಬ ಯಾದ್ರಿ ಮಖೋಯ್ನ ಹೈಜದಬನ ಅಮನಿ 아싼 미라이 나이브 야디 하이나 아이부 이 쿠트바이도나 덤비람바 오자싱나 딱비람이나 에이 마마
3: 아두부 네 칸데 칸데 에이디 뭐이 바군데 네 시네헤나 파이 하이바도 아두우다 덤비요
2: 하잉시 이르바 마탐다 레이바키 덤막 뚱기 덤막 마코이레 호가도리브니 에코이기 마탐 아묵 로이키 가도리브니 시니 분시 하이리베시
3: 아두 뭐이 바군 나사 담을 생기 만학다 막당 랭비로 보내 숨로이드로
2: 마돔 또 와름 나가니 에이 학습 번에 숨가니

ಫಿಲ್ಮ್ ಇಸೈಗೆ ಅನಿ ಶುಭಕುದೋಲ್ದ ಮುಕ್ತಾಬಿರಸೆ. ಲೈವಕ್ಕಿ ಚಂದನ್ ಫಿಲ್ಮ್ ಅಸಿದಗಿ ಮಂದಾಕಿ ನಿಯಮದಿ ಸದಾನಂದ ನಿಪುಣ ಸಕ್ಮಿನವ ಅರುಣ್ ಕುಮಾರ್ ಅಖಾಮ್ನ ಸೇರೆಂಗ್ಬ ಸೋರಿ ಸೆಂಜಮ್ನ ಸೈರಾಂಗ್ಬೈಸೆ.

ನಂಬು ಊರಗ ಪೆಂಜರಿಬ ಥಮೋ ಯಶಿಬು ಕರಿಗೆ ಲಾಪ್ನ ಥಂಬಿರಂಲಿ ನಸಿಗಿ ಥೇಂಗ್ಲಬ ಅಹಿಂಸಿದ ನುಂಶಿ ಮೆಚ ಖಂಹೌಡಿ ಆಲ್ಬಮ್ ಇಸೈ ಅಮತ ತಾಜಕೆ ಥೇಂಗ್ಲಬ ಅಹಿಂಸಿದ ಹೈನ ಸೈಹೌಬ ಎಜೆಮೆಶ್ನ ಮಸಾಮಕ್ನ ಸೈಸಕ್ಪ ಅಮದಿ ಸೈರೇಂಬ ತೋನಿ ಅಹಿಬಂನ ಸೈರಾಂಗ್ಬ ಇಸೈ ಇಸಿ ತಾಜಕೆ ಹಾಯ್ದುನ ವಿಷ್ಣುಪುರ ವಾರ್ಡ್ ನಂಬರ್ 5 ಲೈಮಪೋಕ್ಪಂ ದಿನಚಂದ್ರ ಅಮದಿ ಲಕ್ಷ್ಮಿ ಲಾಕೇಶ್ವರ್ ಆಕಾಶ್ ಮರುಪ್ಸಿಂಗ್ ಅಸಿನ ಖನ್ಬಿರಕ್ಪ ಇಸೈನಿ ಮರುಪ್ಸಿಂಗ್ ಇಸೈ ಕುದೋಲ್ ತಂಜರಿ ಪುನತಾಮಿನಶಿ.

0: sakapte lising machatruk marfutarani pan chaitharol chani marfutrahum do shuba chaithaba haishnam khungam gi kumchakki hiangai tarani thoni panba irai numit ki kolup tarama thoi gi manungda sri vijay govinda sri govinda ani jivanyas tawduna koshti ka khulau lai shabaka katle
1: ಮತಮ ಅಸಿದ ಮಹಾರಾಷ್ಟ್ರ ಸನಾ ಪುಕ್ನಿಂದ ನಿಂಬ ತುಂಗದವನ ಮರಂ ಒಯ್ದುನ ಶ್ರೀಯುಕ್ತೋಗಿ ಲೈನವ ಅನೌಬ ಸಂಗಾಯ ಅಮ ಸಾಬದಿ ಮಫಮ ಅಸಿದ ಲೋಯ್ದುನ ಲೈರವಸು ಶ್ರೀ ಬಿಜೋಯ್ ಗೋವಿಂದ ಶ್ರೀ ಗೋವಿಂದ ಅನಿಗಿ ಅನೌಬ ಸಂಗ್ಲೆನ್ ಲೈಗಿ ಸಂಗ್ದಿ ಸಾಧ್ರಿಬ ಸೇಬಾ ಮರಂ ಅಸಿಗಿದಮಕ್ತ ಸನಾ ಪುಕ್ನಿಂಬು ಚಿಂಗ್ನವ ಒಯ್ದುನ ಹಾಯ್ ಅಂಗಂಬ ಪ್ರಜಾ ಐ ಲಂಗ್ಥಬಾಂದ ಹೊಂಗತ್ ಕಿರೋಯ್ ಲೈಸಂಗ್ ಅನೌಬ ಅಮ ಸಾಧುನ ಕಟ್ರಿ ಮಖೈದಿ ಸೇಬಾಗಿದಮಕ್ ನಕೋಯ್ನಾ ಅಂಗಂಬಸಿಂಗ ಮಫಮ ಅಸಿದ ಲೈದುನ ಸೇವಾ ಕಾಯ್ದನಬ ತೌಸಿ ಬಿಷ್ಣುಪುರದ ಐದಿ ಮತಂ ಕರ ಖಾಂಕಿಗೆ ಮಫಮ ಅಸಿದ ಲೈಸಂಗ ಮಥುನ ಥೌರಾಂಗ್ಸಿ ಹಾಯ್ದುನ ಲೈಸಂಗ್ ಮಾಂದೋಕಿ ಜತ್ರಾ ಹುಂದುನ ಸಾವ ಹೌಕಿ
0: ಲೈಸಂಗ್ ಮಾಂದೋಪ್ ಸಾವ ಲೋಯಿರಬ ಮತುಂಗ್ದ ಶಕಾಪ್ತ ಲಿಸಿಂಗ್ ಮಚಾತ್ರೆ ಸುಪ್ನ ಅಮ್ಮ ಚೈಥಾರೋಲ್ ಚನಿ ಮರ್ಫು ತರಾತರು ಮೈಬಂ ಚಕ್ರಪಾನಿ ಖೋರಿ ಕುಂ ಲಾಂಗ್ಬನ್ ಠಾಗಿ ನಿಪಾನಿ ಪಾನ್ಬ ಇರಾಯ್ ನುಮಿಟ್ಕಿ ಅಯುಕಿ ಪುಂ ಮಾಪನ್ ತಾಬದ ಲೈಸಂಗ್ ಮಾಂಡೋಪು ಹೋಂಗ್ದುನ ಶ್ರೀ ವಿಜಯ್ ಗೋವಿಂದ ಶ್ರೀ ಗೋವಿಂದ ಅನಿಗಿ ಚೌರೋಂದ ಕಲ್ಲಿ ಭಾಗ್ಯಚಂದ್ರಸು ಬಿಷ್ಣುಪುರದಗಿ ಲಂಗ್ಥಬಾಲ್ದ ಹೊಂಗತ್ತುನ ಲೈಕಿ
1: ನೋಂಗಾಲಗ ಮಹಾರಾಷ್ಟ್ರ ಮತೋನ್ ಇಬುಂಗೋ ಮಂತ್ರಿ ಅನಂತದ ಹಂಗತ್ಲೆ ಇತೋನ್ ಮಂತ್ರಿನ ಶ್ರೀ ವಿಜಯ್ ಗೋವಿಂದಬು ಸೇವಾ ಫಂಗ್ವಿನವ ತೋಬಿರು ಮಧುದ ಇತೋನ್ ಇಬುಂಗೋನ ಹಾಯ್ ನತೋನ್ಬು ಸೇವಾ ಫಂಗ್ಜೋ ತಾಕ್ಪಿಬ ಮರಂ ಅಸಿ ಲಾಂಗ್ಬನ್ಗಿ ತರಾಮಥುಯಿನಿ ಪಾನ್ಬದಗಿ ಫಂಗ್ಜರಗಿ ಶ್ರೀ ಚೋರೋಂದ ಕತ್ನಬ ಅವುನ್ ಕುಮೈ ಅಮತದಿ ನತೋನ್ಬು ನಿಜಗಿ
0: ಇತೋನ ಪಾಂಬ ಮಶಕ್ ಮರಂ ಅದುನ ಶ್ರೀ ವಿಜಯ್ ಗೋವಿಂದ ಜಿಯೋಗಿ ಥೌಗಲ್ ಅವುನ್ ಕುಮೈ ಒಯ್ಜಗಿ ನುಮಿಟ್ ಅಸಿದ ಹೈಗ್ರು ಚಾಮ ಸುಪ್ನ ನಿಪಾನ ಲೇಂಗ್ಬ ಪರೇಂಗ್ ತುಳ್ಸಿ ಮಂಜರಿ ಚಾಮ ಸುಪ್ನ ನಿಪಾನ ಲೇಂಗ್ಬ ಪರೇಂಗ್ ಲೈ ಚಾಮ ಸುಪ್ನ ನಿಪಾನ ಲೇಂಗ್ಬ ಪರೇಂಗ್ ಚೇಂಗ್ ಖುತ್ನ ಖೋಪ ಚಾಮ ಸುಪ್ನ ನಿಪಾನ ಲೇಂಗ್ಬ ಪರೇಂಗ್ ಫೌ ಮರು ಚಾಮ ಸುಪ್ನ ನಿಪಾನ ಲೇಂಗ್ಬ ಪರೇಂಗ್ ಅಮಬು ಥೋಂದುನ ಶ್ರೀ ವಿಜಯ್ ಗೋವಿಂದನ ಹಿ ಮಥಕ್ತ ತೋಂಗ್ದುನ ಥಾಂಗ ಪಾಟ್ಗೆ ಕೊಯ್ಬದ ಹಿ ತೋಂಗ್ದುನ ಕೋಯ್ನ ಲಂ ಎಂಬ ಲೆಂಗ್ಥೋಕ್ಪ ಮತುಂಗ್ದ ಹಿಗಾಫಂದ ಹಿ ಥಾಂಗ್ದುನ ಪೊಥಾವ ಮತಂ ಅದುದ ಪಾನಾ ಹಿದಾನ್ನದುನ ಥೌಗಲ್ ಕುಮೈಬು ಕಟ್ಪ ಕುಮೈ ಅಶಿಬು ಲೋಯ್ರಗ ಮಂದಿರ್ದ ಶ್ರೀ ವಿಜಯ್ ಗೋವಿಂದ ಲೆಂಗ್ಶಿನ್ಬ ಮತುಂಗ್ದ ನತೂನ ಸೇವಾ ಫಂಗ್ಜಬ ಕುಮೈ ಅಸಿಗಿ ಮಿಂಗ್ಲೇನ್ಬು ಹೈಕ್ರು ಹಿದೋಂಗ್ಬ ಹೈನ ಲೈಕತ್ತುನ ಸೇವಾ ಫಂಗ್ಜಬ ಮರಂ ಅಸಿತದಿ ನತೋನ ಪಾಂಚೆ ಕುಮೈ ಅಸಿ ಅಮರೋಮ್ದ ಶ್ರೀ ವಿಜಯ್ ಗೋವಿಂದನ ಲೆಂಗ್ಬಿದುನ ಲಮ್ಯೆಂಬ ಸಿಂಗ್ಬು ಲಮ್ಯೆಂಬ ಲೇಂಬ ಹಾಯ್ನಸು ಕೌನೆ
1: ಇತೋನ ತಾಕ್ಪಿರಿಬ ಅಸಿನ ಅವುನ್ ಥೌಗಲ್ ಒಯ್ನ ಲೆಕ್ಕತ್ತುನ ಶ್ರೀ ವಿಜಯ್ ಗೋವಿಂದಬು ನಸಾನ ತಿಂಜಗಿ ಅದುಗ ಶ್ರೀ ವಿಜಯ್ ಗೋವಿಂದನ ಹಿ ತೋಂಗ್ರಿಂಗೈತ ಹೈಕ್ರು ಹಾಯ್ಬ ಅಸಿಬು ಸಾರ್ವದಿ ಸುರ್ಪನ್ ತೌಬುಗ ಮಾನಬ ದೋಸ್ ಪೂಬು ಒಯ್ಕ್ರಸನು ಶ್ರೀ ಚುರೋಂದ ಕತ್ತುನ ಶ್ರೀ ವಿಜಯ್ ಗೋವಿಂದಗಿ ಸನಾಂಗಕ್ಷಮ್ದ ಥೋನ್ರಿ ಮಖೈದಿ ಚಿಂದಂನ ಗುಂಸಿ ಮರಂ ಪುಂಬ ಇತೋನ ನುಂಗಾಯ್ನಬ ಸಿಂಬಿರೋ

0: ಮತಾಂಗ ಸಿದಾ ಮತೋ ನಿಬುಂಗು ಅನಂತ ಸೈ ಕಥೋಕ್ಪದನ ಮಶರುಕ್ ಓಯ್ಬ ನಿಂಥೌ ಫಂಬು ಮಿಕಾದಬ ಥೌಶಿಲ್ ಹೈಬ ಮಹಾಕಿ ಥೌದಾಂಗ ಯಾಮ್ನ ಚಾವ ಮರಮ್ನ ಶುಗಾಯ್ಬ ಪುಂಶಿ ವರಿ ನತ್ರಬಸು ತೆಂತಕ್ನ ಥಂಜನಿಮಿ ಅನಂತ ಸೈ ನೋಂಗ್ಪೋಕ್ ಲೈರಿ ಕೊಂಬ ವಯಲ್ ಕರ ವಫಾವುಬ ಹುಯೆನ್ ಲಾಂಗ್ಜಿಂಗ್ ಸಾಫಬ ಹೈನಸು ಖಂಗ್ನಬ ಮಹಾರಾಜ್ ಅನಂತ ಸಾಯಿಗಿ ವರಿ ಮತೇಕ್ ಗರೀಬ್ ನಿವಾಸ್ ಪಮಹೈಬಗಿ ಲೈ ಮತರ ಮಚಾ ತರ ನಿಪಾನ್ಗಿ ಮನುಂಗ್ದ ಮೈದಿಂಗು ಗರೀಬ್ ನಿವಾಸ್ ಕಿ ರಾಣಿ ಲೈರಿಕ್ ಎಂಬಂ ಚನು ಮೆಂಗ್ಖುಂಬಿನ ಮಚಾ ಇಬುಂಗು ಅನಂತ ಸಾಯಿ ಪೋಕ್ಪನಿ ಮಹಾರಾಷ್ಟ್ರಸಿ ಪೋಕ್ಪಗಿ ಮತಾಂಗ್ದ ಚೈಥಾರೋಲ್ ಕುಂಬಾಬದ ಅಶುಮ್ನ ಇರಿ ನುಂಮೈಥೇಮ್ ಲೈಜಗಿ ಕುಂ ಸಕಾಪ್ ತಲಿಸಿನ್ ಮಚಾತೃ ನಿಪುತರೆ ಥವಾನ್ ಥಾದಿ ಸಗೋಂಚೆನ ಹನೇ ಕುನ್ಮಾ ಥೊಯ್ನ ಯುಂಚ ಕೈಶನ್ ನುಮಿತ್ತ ಇಪಿ ಲೈರಿಕ್ ಎಂಬಿನ ಮಚಾ ಇಬುಮು ಪೊಎ
1: ಮೈತೈಗಿ ಚಟ್ನಬಿಗಿ ಮತುಂಗ್ ಇನ್ನ ಫಂಬಾಲ್ ಮಿಂಗ್ಥೋಲ್ ನೋಂಗ್ಪೋಕ್ ಲೈರಿಕ್ ಖೋಂಬ ಹಾಯಿರಿಬಸಿ ಕಂಗ್ಲಾದ ಫಂಬಾಲ್ ಕಾಕಿಬ ಮಿಂಗ್ಲೇನ್ ಮಿಂಗ್ಹುನ್ನಿ ಕಂಗ್ಲಾ ಫಂಬಾಲ್ ಕಾಕಿದಬ ಅಮತನ ಮಿಂಗ್ಹುನ್ ಪಿನದಿ ಅದುನ ನಿಂಥೌ ಅಸಿಗಿ ಮತಾಂಗ್ದ ಸಬ್ ಸಾಬ ನಿಂಥೌ ಓಯ್ರಂಬಗಿ ವಾಫಂ ಸೈಥಾರೋಲ್ ಕುಂಬಾಬ ಅಮದಿ ಅತೈ ಲೈರಿಕ್ ಸಿಂಗ್ದ ಪಲಂದ್ರಬಸು ಖಮ್ನುಂಗ್ ಇಂಗಾಲ್ ಲೈಸಾಬ ಸನಾ ಪುಯಾ ಲಾಂಗ್ಬ ಸಕ್ತ ಯಾಮ್ನ ಮಯೇಕ್ ಸೇಂಗ್ನ ಯಾವ್ಬ ವಾಫಂ ಸಿಂಗ್ ಥಂಜನಿಂಗಿ
0: ಸಕಾಪ್ತ ಲಿಸಿಂಗ ಮಚಾತೃ ಹುಂಭುತ್ರಾ ಮಂಗ ಚೈಥಾಬ ಕೋನು ಕೊಂಗ್ಯಾಂಬ ಚನಿ ಹುಂಭುತ್ರಾ ಶುವ ಫೈರೆನ್ಗಿ ಮಂಗಾನಿ ಪಾನ್ಬ ಬಂಗ್ಲಾ ತಾರೀಖ್ ತರೇತ್ ಸಗೋಲ್ಸೆ ನುಮಿತ್ ಅಹಿಂಗ್ ಯುಥ ಖಾನ್ಬ ಮತಂದ ಶ್ರೀಯುಕ್ತೋ ಅನಂತ ಸಾಯ್ ವಯನ್ ಕರ ವಫಾವುಬ ಹುಯೆನ್ ಲಾಂಗ್ಜೈನ್ ಛಾಫಬನ ಕಂಗ್ಲಾ ಮೇಂದ ಫಮ್ಮಿ
1: ಮತಂ ಮಧುದ ಶ್ರೀಯುಕ್ತೇಶ್ವರ್ ಅನಂತ ಸಾಯ್ನ ಹಾಯ್ ಯಾಂಬುಂಗ್ ಸಿಂಗ್ಸು ಇನಾವ್ ಇಬುಂಗ ಪುಂಬಸು ಅಂಗ ಮಥೌ ಪುಂಬಸು ತಾಬಿಯು ಅನಂತ ಸಾಯ್ನ ಲಾಲ್ಹೌದು ಯಾಂಬುಂಗ್ ಬರೋತ್ ಸಾಯ್ಗಿ ಕುಬಂಬು ಮುಂದುನ ಅನಂತ ಸಾಯ್ನ ನಿಂಥೌ ಕುಬಂ ಸನಾ ಫಂಬಾಲ್ ಮೇನ್ಬು ಮುಂದುನ ಫಮ್ಲೆದು ಅದುಬು ಐನ ಫಂಬ ಫಂಬಾಲ್ ಲೈವಾಕ್ ನಿಂಥೌ ಟೂಬ ಉಯುಂ ಮಥಕ್ ಅಸಿದ ಫಮ್ಮಿಬಸೆ ಯಾಂಬುಂಗ್ ಸಂಜಾಯ್ನ ಥನಂಬ ಇಸಾ ಇಬುಂಗೋ ಅತೂನ್ಬಗಿದಮಕ್ ಫಂಬನೆ ಅಸುಮ್ನ ಸಗಾಬ್ದ ಲಿಸೆಮ್ಮಗ ಸಾತ್ರುಕ್ ಹುಂಬು ತರಾತರುಕ್ ಹಿಯಾಂಗೈ ಥಾಗಿ ಸಂಕ್ರಾಂತಿ ಇರಾಯ್ ನುಮಿತ್ತ ಅನಂತ ಸಾಯಿ ಅಂಗಂಬ ಮಯುಂ ಫಮ್ದೌ ಪುಂಬಗಿ ವಾಯಲ್ ಸಂಗ್ದ ಮಿತಿಂದುನ ಫಮ್ಲಿಂಗೈ ನುಂಥಿಲ್ ಪೊಬೋಬ್ ಹುಲ್ಲಕ್ಪ ಮತಂದ ಲೋಯ್ಕೋಂಬಿಗ ಮಸಾ ಇಬುಂಗೊ ಅನಿಗ ಹೆನಾಯ್ಬಗ ಮಂಗಾಮಕ್ ಮಿತಿಲ್ ವಾಯಲ್ ಸಂಗ್ದ ಸಂಗ್ಲಕ್ತುನ ಮತೋನ್ ಇಬುಂಗೊಬು ಖುರುಮ್ಹನ್ಕಿ
0: ಮಚಾ ಅನಿಬು ಉಬದ ಮಿಚ್ನಾ ಅನಿದ ತರಂಗ್ ಇರಾ ಚೇನ ಮಾಲೇಮ್ ಲೈಮಾಯಿ ಠಕ್ತಗಿ ಮಚಾಬು ಕೋಂದುನ ಮಪಾರಿ ಕೋಂದೆ ತನೌವ ಚಿಂಗ್ಸಾಂಗಂಬಬು ಫೈರಾ ಥಕ್ತ ಪಂದುನ ಅಂಗಂಬ ಮಿತಿನ್ ಪುಂಬಗ ಲೋಯ್ನ ಕಂಗ್ಲಾ ಮೆಂದೋಂಗ್ ಲೈಬಾಕ್ ನಿಂಥೌ ತೂಬದ ಲಾಕ್ಲಗ ಫಂಬಾಲ್ ಉಯುಂ ಮಥಕ್ತ ಸನಾ ಫಂಬಾಲ್ ಲಾಂಗ್ದುನ್ ಹಾಯ್ ಲೈಬಾಕ್ಗೆ ಅಂಗಂ ಮಥೌ ಪುಂಬ ಐನ ನಹಾನ್ ಮಖೈ ಕಂಗ್ಲಾ ಮೇನ್ ಸಂಗ್ಲಂಬದೋ ಫಂಬಾಲ್ ಮೇನ್ಗೆ ಮಪು ಲಾಕ್ಲಬನಿನ ಅಸಿದಗಿ ಹೌನ ನವಾ ಒಯ್ಬ ಪಾರಿ ಚಿಂಗ್ಸಾಂಗಂಬದ ಫಂಬಾಲ್ ಮೇನ್ ಫಂ ಸನಾ ಅದುಗ ಹೌಜಿಕ್ತಿ ನಿಂಥೌ ಕುಬಂ ಸಂಗ್ದುನ ಸನಾ ತಂಗ್ಬಲ್ ಫಂಬದಿ ನಯಾಂಬುಂ ಪಾರಿ ಚರೈ ಹನ್ನ ಇಚಾನ ಜುಬರಾಸ್ ಮಥಂ ಖನ್ಬ ಫಂಬು ಓಯ್ದುನ ಮಸೀದಗಿ ಲೈಂಗಂಬ ಹೌರಸೆ ಹಾಯ್ದುನ ಲೆಪ್ನದುನ ಅನಂತ ಸಾಯ್ನ ಮಂತ್ರಿ ಓಯ್ರೆ
1: ಮತೋನ್ ಇಬುಂಗ ಮೌಬ್ರಂ ಸಾಯ್ನ ಸೇನಾಪತಿ ಓಯ್ರೆ ಅನಂತ ಸಾಯ್ನ ಥಾತರ ಪಾನ್ಖಿ ಸಕಾಪ್ತ ಲಿಸೆಮಗ ಸಾತ್ರು ಹುಂಬು ತರ ತರುಕ್ಕಿ ಸನಿ ಹುಂಬು ತರ ಮಾಥೊಯ್ ಶುಭ ಜೈಥಾಬ ಥೌನಾಉಜಂ ಮಯಾಂಬಗಿ ಕೊಂಗಿ ಮನುಂ ಪೊಯ್ನು ಥಾಗಿ ತರ ಮಂಗಾನಿ ಪಾನ್ಬ ಥಾನಿಲ್ ನೋಮಾಯ್ಜಿಂಗ್ ನುಮಿತ್ತ ಶ್ರೀ ಪಂಚಯುಕ್ತೆ ಗೌರಶ್ಯಾಂಬು ಅಂಗಂ ಅಥೌ ಇರು ಮೈತಾನ ಅಮಾಯ್ ಅನಬ್ ಲೋಕ್ಸಿನ್ನ ಅಸೈ ಖೊನ್ಫಾಂಗ್ ಲಾಂಗ್ದುನ ನಿಂಥೌ ಫಂಬಾಲ್ ತೋಂಗ್ಲೆ
0: ಶ್ರೀಯುಕ್ತೋ ಮನಾ ಉಯ್ಬುಂಗು ಕೋಂದೆ ತನೌವ ಚಿಂಗ್ಸಾಂಗಂಬಬು ಜುಬರಾ ಸಾಪ್ತುನ ಲಂಗ್ಥಬಾಲ್ ಸನಾ ಕೊನುಂ ಚಿಂದುನ ಮತೋನ್ ಇಬುಂಗು ಸಿರಿ ಅನಂತ ಸಾಯಿ ಮಂತ್ರಿನ ಕೋಂದುನ ಲೈಕಿ ಅಶುಮ್ನ ಸುಮ್ ಲಾಕ್ಪನ ಸಕಾಪ್ತ ಲಿಸಿಂಗ್ ಮ ಚಾಟರ್ ಕುನ್ ಮಂಗ ಚೈಥಾರೋಲ್ ಚಹುಂಗ ಕುನ್ ಚೈಥಾಬ ಎನ್ಖೋಮ್ ಥೋಂಗಂಗಿ ಕುಮ್ದ ಮಹಾರಾಜ್ ಚೌಜಿನ್ನ ಪಾಲೆ ಮನಾವು ಇಬುಂಗು ಮಾರ್ಜಿಟ್ನ ಜುಬ್ರಾಸ್ ಓಯ್
1: ಮತಂ ಅಸಿದ ಮಬುದೌ ಮಂತ್ರಿ ಅನಂತ ಸಾಯಿಗಿ ಸನಾ ಪುಕ್ನಿಂಗ್ ಅವಾಬ ಒಯ್ಕಿ ಮರಂದಿ ಮಸೂಸಿಂಗ್ ಪುಂಬನ ಪುಕ್ಸೆಲ್ ತಿನ್ನದಬ ನೋಮ ನೋಮಗಿ ಥೌಗಲ್ಲೋ ನಾಯ್ನರಕ್ತಬ ವರಕ್ ವಾತೆಂಬಗಿ ಥೌನಿಂಗ್ ನರಕ್ತಬನ ಲೈಬಾಕ್ ಲೈಪುಬದ ವಾಂಗಂ ಥೌದ ವಯಲ್ಬು ಥೌನಿಂಗ್ ನರಕ್ತಬನ ಸನಾ ಕೋನುಂಗ್ ಮನುಂಗಿ ಥೌಬು ಥೌಗದಬ ಮನಿಂಗ್ ಪಂಕ್ತಂ ತಂನದುನ ಅಮನ ಅಮಬು ಥೌವೈ ನರಕ್ತಬನ ಥಕ್ ಖಾ ಖಂಗ್ನರಕ್ತಬದಗಿ ಥೌಗಾರುದುನ ಕಾನಬ ಮತಂ ನತ್ರೆ ಸನಾ ಪುಕ್ನಿಂಗ್ದ ಖಲ್ಲದುನ ಅಹನ್ನಗ ಒಯ್ರಪ್ಪಗ ತೊಕ್ಂಗಂಲಗಿ ಸನಾ ಆಗ್ತಕ್ ಅಸಿದಗಿಬು ಸನಾ ಕೋನುಂ ಕಾಬ ತೋಕ್ತುನ ಸನಾ ಸಂಗಾಯ್ದ ಶ್ರೀ ಬಿಜಯ್ ಗೋವಿಂದಗಿ ನಾಮ್ ಸೋಂದುನ ಪುನ್ಸಿ ಮತಂಬು ಗಾಯ್ದುನ ಲೈಂಗಂಬ ಒಯ್ಕಿ
0: ಸಿರಿಯುಕ್ತು ಅನಂತ ಸಾಯಿ ಮತಂ ಸಾಂಗ್ನ ಮಂತ್ರಿ ಓಯ್ ಹಾಯ್ಬಗಿ ತಮಕ್ತವು ಮಹಾಪು ಮಂತ್ರಿ ಪುಂಚಿಬ aduga amaromda nongpok leri khomba wael kara wa fauba huyen langjing safa bahaina su khangna ba ningthau amu oina Sri Vijay Govinda seba pungning lukchaki baning thau machani puwari singi paringda ningthau phambal mika khidaba ningthau macha singi singtha nabaya ba marakta chalaba ningthau machani loinana Sri Govinda Sri Vijay Govinda linkatpa amati haikru hidongba kumai Manipur ki miyam da pibiramba khudol kanana shu kawangamloi
1: haikru hidongba ase kumza khuding ki soipadraba amadi tokpadraba ama oina Sri Vijay Govinda gi masaikolda tharomasi pangthoi Thoromasi, Covid Lyset, Chandorkiba, Sahi Anilekiba, Si Natana, Amukta Lepaktriba, Thoromni. Taibang Pan Bada Leriba Muiba Singa Sigi, Magi Magi Kangluki Uiba, Wakal Paring Amasung, Tazaba Amamum Lejai. Mata Wasumna, Wakal Paring Amasung, Tazaba Adugimatung Ina, Magi Magi Kangluki, Chetna Lunchet Lejai.
0: I Kuigisu Kangluki Uiba, Wakal Paring Amasung, Tajanaba Mayam Amalejai. Haikru Hidongba Ashishu. Mayam dugi manung da pang thukpa thauram amani. Haikru hidongba.